ಮಾಡ್ತೇನೆ. ಮಹಾರಾಜ ಮಾಲಿಕ್ ತಾವು ಬಸಲೇಸ್ ಎಲ್ಲ ಕಮ್ನಕೋ ಬಿಗರ್ ಬಿ ಮೆಚ್ಚೆಲ್ಲ ಬ್ಲೇಸ್ ಜಾಂಗಿ ಸೆ ಗಾಂಜಿ ಬಯಲೇನು.

ಅಂದಮತೆಂಬ ಸೇನ್ ವರ್ಮ ಬಾಲಿ ವರ್ಮ ಎಲ್ಲಿ ವರ್ಮ ಮಗ್ಗರ್ ಸೇನ್ ವರ್ಮ ಯಾಜರ ಪ್ರಭಿಜೋ ಯಾಜರ ತುಂಡತೆ ಸೇನ್ ಮಿಚಿಲಂಬು ಡೀಸ್ಬಿ ಅಭಿ ಅಮ್ಮದು ಮರಿಯನ್ ಅಗ್ನ

ಡಂಬಸೇನ್ ವರ್ಮಾ ಬಾಲಿ ವರ್ಮಾ ಎಲ್ಲಿ ವರ್ಮಾ ಮಗ್ಗದ ಸೇನ್ ವರ್ಮ ಯಾಜರ ಬಿಜೋ ಯಾಜರ ತುಂಬ ಸೇನ್ ಮಿಚಿಲಂಬು ಡೀಶ್ವಿ ಅಭಿ ಅಮ್ಮದು ಮರಿಯನ್ ಅದ್ನ